0: ಅದು ಎನರ್ಗೆ ಬೆಂಜಾದ ಉಂಟ ಇನ್ನೇ ಜಿನಿಸ್ದು ಜಿ ಜೋಡಿ ಅತ್ತಮಾಗೆ ಉಂಟ ಮಿಲೋನ್ ಮುಲಿಕಿರಿ ತಂಗ ಖದರ್ಗಿಚಿ ಕುಕ್ಕು ಹದ್ದುಸ್ ಉಂಟ ದುಸ್ರ ಪದ್ದ ಅಂತ ಕುಕಾಯ್ ಹದ್ದುನ್ ಒಂದರದಾಸ್ ಬೆಂಜರದಾಸ್ ಅದನ್ನು ತಮ್ಮ ಸಾಮಾಜಿಕ ಸ್ವೀಕೃತಿ ಚೀನಾರ ಅರು ತಮ್ಮೆ ಜಿಯಾಬೋನ್ ಅಗ್ಲಿ ಅಗ್ಲಿ ಆರು ಹೋನಾರ್ ಈ ದಾತಲಿ ಬುಲಿಕಿರಿ ತ ನಮ್ಮೆ ವಂಶಬೋಧ ಅಗ್ಲಿ ಅಗ್ಲಿ ಕಾಲಿ ನಮಗೆ ಹದ್ದು ಬಚ್ಚುರ್ ಮನಲ್ನಾರು ನಮ್ಮೆ ಸಂಸಾರ ಬೋದಿನ ಹಿಕ್ರಿ ಚಲರಾಲಿ ತ ಕಥ ಮಂಜ ಜೆ ಜತಿರ್ಗೆ ಜೆ ಹೆತು ಉಂಟ ಉಂಟ ಪರಂಪರಾತಲಿ ನಮ್ಮೆ ಕುಣಾರ್ಗೆ ಭಿ ಹೊನ್ನೆ ಎಕ್ಕನೆ ಬೆಂಜರ್ನಾರ್ ಎಕ್ಕನೆಕ್ರಿ ಬರ್ತಿಯಾಕಾನಾರ್ ಎಕ್ಕನೆಕ್ರಿ ಕನ್ಯಾಕು ಕಾಯ್ಬೋನ್ ಬಟ್ಯಾನಾರು ಫಿರ್ ಅಡಪಾಂದರಿಕ್ರಿ ಅಸಾನ್ ಭಿ ಬಂದಪಣ ಕಮಿಕ್ರಿ ತಮ್ಮೆ ರೀತಿನೀತಿನೂ ತಮ್ಮ ಬೆಂಜರ್ನಾರ್ ಹು ಪ್ರಕಾರ ಪರಂಪರಾ ದಕ್ಕುನ್ ಭಿ ಅತಲಿ ಅರ್ ಧೀರೆ ಧೀರೆ ನಮ್ಮ ಸಿಕ್ಕಿದ ಮಂಜಕಾತಾರು ಗೊಲ್ಲಾರ್ಗೆ ತಮ್ಮೆ ಜಿನಿಸ್ ಗುಟ್ಟಿನ ಏರ್ಕಾದ್ಬೇಕು ನಮ್ಮ ಹೊನ್ನೆ ಭಿ ಕಮಲ್ದಾತ್ ಫಿರ್ ಭಿ ನಮ್ಮೆ ಪರಂಪರಾವನ್ನ ನಕ್ಕುನ್ ಜತ್ತಿತ್ ಅರ್ಗತ್ ಅಂಬ ಅವು ಮಾಲ್ ಭಿ ಅಮ್ಮನ ಕಥ ಎಂದ್ರಿಗೆ ನಮ್ಮೆ ಜನ ಪರಂಪರಾನು ನಮ್ಮ ಜಹ ಕಮಲ್ದಾತ್ ಅದಾದ ಜತ್ತಿರ್ಗಿಂತಿ ಹಿ ಭೋಲ್ದು ತೊ ಆ ಜಹ ಭಿ ಕಥಮನ್ನ ಜೆ ಜತಿಬಿಲೆ ಉಂಟ ಕುಕಾಯದ್ ನಿಜರ ಅಡಪಾಪಲ್ಲಿ ಅಂಬಿ ನಿಜರ್ ಭಾಯಿ ಭುಣಿರಿ ನಂಬಿ ಪಾಡ ಪಟ್ಕಿಂತ ತಮ್ಮೆ ಜತಿ ಸಂಗೀನ್ ರಾನಾರ್ ಅವರಾರಿ ನಂಬಿ ಯಾರು ದುಸ್ರ ಅಡಪಾಗೆ ಬಾರಿ ಆ ಬಕೆನ್ ಪ್ರಕೃತಿರಿ ತಂಗಿ ಮೊನ್ನು ಎಕ್ಕನೆ ಲಗ್ಗಿ ಈ ಕಥಂತ ನಮ್ಮ ಬಲ್ದಾತ್ ಹೇಳಿ ಘಾಯ್ ಘಾಯ ಎರ್ಕದಾತ್ ಜಿ ಕನ್ಯಾ ಕುಖಾಯ್ಬೋನ್ ಜತೆಬೆಲೆ ಬಟ್ಯಾನಾರ್ ಕಾ ಜತೆಬೆಲೆ ಪಿಂಧೆನ್ ಭಿ ಮನಿ ಕಾ ಕುಕಾಯ್ಬೋನ್ ಜತೆಬೆಲೆ ಯಾರ ಹಾರ್ನಾರ್ ಚಿನ್ನಾರ್ ದುಸ್ರ ಬಂಧುಸ್ಗೆ ಹೆಕ್ಕನು ಟೆಕ್ನಾರ್ ಚಿನ್ನಾರ್ ಬಕೆನ್ ಎಕ್ಕನೆ ತಂಗ ಲಗ್ಗಲ್ಕಿರೋ ಹು ಕಥಂತ ತಾನ್ ಹಿ ಹಲ್ಕಿರೋ ಹೇಳಿ ನಾಮ ಏರ್ದಾತ್ ಜಿ ಕನ್ಯಾ ಕುಕಾಯ್ ಘಾಯ್ ಘಾಯ್ ಒಲ್ಹಿ ದಾದಾ ಸನ್ ಕೈಯರು ಒಲ್ಹಿ ಮಾ ಸನ್ ಒಲ್ಹಿ ಬುಆ ಸನ್ ಒಲ್ಹಿ ತಮ್ಮೆ ಸಂಗೀ ಜೋಡಿರ್ ಸನ್ ಭಿ ಜೈಕಿರಿ ಒಲ್ಹಿ ತ ಇನ್ನೊಂಟ ಪರಂಪರಾದು ಪ್ರಕೃತಿರೆ ಈ ಜನ ಸ್ನೇಹ ಶ್ರದ್ಧಾ ಬಂಧನ್ ಬೋದ್ ಬಡೇಟಿ ಕಥಾದು ಅದನ್ನು ಅಂಬಿಯಾರು ಜೊತೆಬಲ್ಲಿ ದುಸ್ರ ತರ ಕೈ ಅದದ್ ನಿಶ್ಚಿತ ಭಾವರೆ ಒಲ್ನಾ ಉರ್ಖಿಕ್ಕಿ ತ ಧೀರೆ ಧೀರೆ ಅಕ್ಕು ನೇರಾ ಖತರಾಲಿ ಜೆ ನೇ ಬೆಂಜರಾಲ್ನಾರ್ ಅಲ್ಖಾಲ್ನಾರ್ ಬಢಿಯಾ ಜಗಾಗೆ ಕೋ ಬಢಿಯಾ ಬೆಂಜರೋ ಬಢಿಯಾ ಠಾಟ್ ಬಾಟನೂರ ಇನ್ನೇ ಭಾವಲಿ ಅಕ್ಕು ತಕ್ಕು ಕೈದ್ ಕಿಂತು ದುಸ್ರ ತರ್ತಿ ಜೊತೆ ಭಾವತ್ ಹಲೇ ನಮ್ಮ ನಮ್ಮೆ ನಿಜರ ಅಡಪಾಬೋನ್ ನಮ್ಮ ಅಂಬಿಕಿ ಜೊತೆಬಲ್ಲಿ ಕಾಲ್ದಾತ್ ಆ ಬಕೆನ್ ಎಕ್ಕನೆ ಲಗ್ಗಿ ಆ ಕಥಾದ್ ನಮ್ಮೆ ಕುಣಾ ಸಂಪ್ರದಾಯರ್ ಸನ್ ಹಿ ಅಕ್ಕುಂತಕ್ ಅತಲಿ ಎಂದಿರ್ಗೆ ನಮ್ಮೆ ಕುಣಾ ಸಂಪ್ರದಾಯರ್ ನೇಕನ್ ಭೋಲ್ ಅಕ್ನಾರ್ ನೇಕನ್ ನಿಜರ್ ಕಮಿಕಿರಿ ಈಕಾರ್ನಾರ್ ಅವಡಾರಿನ ಕೆಭೆ ಅರ್ಮಾಲಮ್ಮನಾರ್ ನಿಜರ ಅಡಪಾ ನಿಜರ ಹಜ್ಜು ನಿಜರ ಹಲ್ಲು ಖುಣಿ ಇಬಡಾದ್ ತಮಾನ್ ಕೆತ್ನಿ ಕೆತಿ ಮೇ ಹಿ ತಾ ಜಹಾಬಿ ಮನ್ನ ಕನ್ಯಾ ಕುಕಾಯ ಜೆತೆಬಲೆ ಒಲ್ಹಿ ಆ ಒಲ್ನಾ ಬೋದ್ ಎಕ್ಕನೆ ಒಲ್ನಾರ್ ಹು ಕಥಾಬನ್ ಟಿಕೆ ಆಲೋಚನಾ ಕಮಾಗಿ ಲಗಾನ್ ಇನ್ನಾ ಅಂಟ ಭೂಣಿ ಘರ್ ಬಾರ್ಚಕಾನಾರ್ ತಾಮಾನ್ ಮೆನತ್ ತಮ್ಮೆ ಪರಿಚಯ ಬಂದ ತಮ್ಮೆ ಸ್ತಿ ಮೆನತ್ ಅರು ಈ ಕಥಾನ್ ಮಿಯಾ ಫಿರ್ ಅಗಲಿ ಆಲೋಚನಾ ಕಮತ್ ತಾ ಭೂಣಿ ನಿಮಾನ್ ಸ್ವಾಗತ ನಾನಲ್ದಾಮ್ ಈ ಮಕ್ಕ ಪುಪು ಝುಕಾ ಝುಕಾ ಕಾರ್ಯಕ್ರಮನು ಆಕಾಶವಾಣಿ ತರ್ತಿ ಜುಹಾರ್
1: ಜುಹಾರ್
0: ಹೇಳಿ ನಿಮ್ಮೆ ಪರಿಚಯ ಬಂದ ಟಿಕೆ ಚಿಯೋರ್
1: ಹೆಂಗಾ ನಮ್ಮೆ ರಜನಿ ಮಾಝಿ ಎಮ್ಮ ಪಾಡಾ ಮನಾಲಿ ಕುಟುಣಿಯಾ ಬಿರ್ಸಾಪಾಡಾ ಸೋನಾಖಾನ್
0: ಅಚ್ಛಾ ಕುಟುಣಿಯಾ ಬಿರ್ಸಾಪಾಡಾ ಸೋನಾಖಾನ್ ಇದಾದ ನಿಮ್ಮೆ ನಿಜರ ಜನಮ ಪದ್ದಾದ ಕಾ ನಿಮ್ ಹುಸಾನ್ ಬೆಂಜರ್ಕಾದಾರ್
1: ನಿಮ್ ಬೆಂಜರ್ಕಾದಾರ್
0: ನಿಜರ್ ನಿಜರ್ ಪದ್ದಾ ಬಯಕಸನ್
1: ನಿಜರ್ ಪದ್ದಾ ಪತ್ ಮನಾಲಿ ಸಲೇಭಡಿ
0: ಬೋಲೆ ಜಮೀನ್ಕರ ಪದ ಚಹಾ ಇದು ಸಂಬಲ್ಪುರ್ ಜಿಲ್ಲಾ ಮೇಲೆ ನಿಮ್ಮೆ ಬೆಂಜಾ ಯೋ ಬಚ್ಚರ್ ಮಂಜಾ ದಿನ್
1: ಎಮ್ಮ ಬೆಂಜಾ 2002 ಮಸಿಯಾನು ಮಂಜ್ಕಿಚಿ
0: 2002 ಬಾಚ್ಕುಂತ ಬೋನೆ ಬಚ್ಚರ್ ಮಂಜಾಕಿರ ದಿನ್ ಅರು ಹೇಲೆ ನಿಮ್ಮೆ ಜೊತೆ ಬೆಂಜಾ ಮಂಜಾ ಇಯ ಬಚ್ಚರ್ ಮನಾಲಿಯಾ ನಿಮಾ ಪಾಖಾಪಾಖಿ ಹೊನ್ನೆ ತ ಸಠಿಕ್ ಪೊಲ್ಲಾರಿ ಪೊಲ್ತಾರ ತೆಂಗ್ದಾ
1: ಪ್ಲಸ್ ಟು
0: ಅಚ್ಛಾ ಪ್ಲಸ್ ಟು ಪರೀಕ್ಷಾ ಚಿಚ್ಕಾ ಚಿಕ್ಕ ಮೇಲೆ ಹೇಲೆ ಅಗ್ಲಿ ಜೇನ್ ಬೆಂಜಾ ಮನಾಲಿಯಾ ನಿಮ್ಮಂತ ಏರಾ ಬಾರ್ಚಕಾರ ಬೋಲೆ ಏರ್ನಾ ಅಂತ ಪರಂಪರಾ ಆತ್ಲಿ ನಮ್ಮೆ ಏರಾ ಬರ್ಚಾರಕ್ಕೆ ನಿಮ್ಮ ಎಕ್ಕನೆ ಲಗ್ಗೆ ಆಕ್ಚುಲಿ ನಿಮ್ಮೆ ಮೊನ್ನು ಹೂ ಕಥ ನಿಮ್ಮೆ ಸುರ್ತಾ ಆತ್ಲಿ
1: ಚಿಕ್ಕ ಚಿಕ್ಕ ಲಗ್ಗಲ್ಗ ಅಂಟ ಕುಕ್ಕೋಸ್ ಅಂಟ ಚಿನ್ಹಾರ್ ಕುಕ್ಕೋಸ್ ಅಂಟ ಬರೋಸ್ ಏರಾಗ ಅಂತ ಲಜ್ಜೆ ಲಜ್ಜೆ ಲಗ್ಗೆ ಆದರು ಕಚನಕರಾಗ ಹಿ ಜಿಯಾಗ ಟಿಕೆ ಎಲ್ಚಿಕಾಯ ಲಗ್ಗಲ್ಗ ಚಹಾ ಚಹಾ ಈ ಮಲ್ಲ ಮನ್ನ ಅಗ್ಲಿತ ಇತರಂತ ಕುಕ್ಕರ ಅದರ್ಧಕ್ಕ ಆಗ ಕಚನಕರಲ್ ಅಗ್ಲಿತ ಹೊನ್ನೆ ಮಾರಾಚ ಅದನ್ನ ಮೊಬೈಲ್ ಹಿ ದುನಿಯಾ ಮಲ್ಲಾರು ಹಂಗೆ ಚಿಠಿ ಪತ್ರ
0: ಖಾಲಿ ರಾಚಾ ಟಿಕೆಟ್ ಚಿಠಿ ಪತ್ರ ನೆಕನ್ ದಿನ ಏರಾ ಪೊಲ್ಲಲಿಯರ್ ಕಾ ಹೊನ್ನೆ ಕಚನಕರ ಪೊಲ್ಲಲಿಯರ್ ಹಠಾತ್ ಅರ್ತುಸ್ ಬರ್ಚಕುನ್ ಎಕ್ಕನೆ ಉಂಟ ಲಗ್ಗಲ್ ಕಿಯೋ ಏಕ
1: ಸರೇ ಕೋ ರಂತಿನ ಹ ಮಂಚಕರ ଯାହାର୍କି ରାଜି ମାଞ୍ଚା ହେଲେ ଚିଆ ଲଗାଲଗା
0: ଯେ ହୁବ କେନ୍ ମାନେ ଆୟାଙ୍ଗ ବାଙ୍କ ମା ବୁଆର ଗୁଠି ଯଦି ରାଜି ମାଞ୍ଜାର କେରା ହେଲେ ତା